ಸುಬುದ್ಧಿಯನ್ನು ಕಂಡ ಚಕ್ಕರೆ ದೆಚ್ಚಿ ಉಬುದ್ಧ ಮನು ಪಾಲನೆಯೇ ವೇಸಿ. ಅಬದ್ಧ ಮನಿಯಟಿ ಮಣಿ ನಮು ತೀಸಿ ಆದಿಮುನು ದಿನಿ ಪಾಕಮು ಬಟ್ಟಿರಿ.